0: एक बड़ी कामयाबी के तौर पर देख रही है।
1: जी अरविंद, हमें ये सारी जानकारी देने के लिए बहुत बहुत धन्यवाद। व्यूअर्स, दैट्स व्हाट वी आर लर्निंग सो फार अबाउट दिस मेजर क्रैकडाउन ऑन द ड्रग किंगपिन एंड द नेक्सस that's been operating. On that note, we're shifting our focus to the state of Karnataka as we speak. The Karnataka cabinet has now approved a bill, a rather contentious bill, to state, and this is to regulate the use of government premises and public properties by private organizations and groups that are not registered under any law. The move is, of course, likely to have a direct impact on the RSS, which conducts shakhas and other activities at public grounds and government school premises, and will, of course, require prior permission for the same. Now, the Congress government, of course, after politics having blown over it, the Congress government is insisting that the new bill is about regulating government property and ensuring public assets are used responsibly. To the extent that the Chief Minister, D.K. Shivkumar himself, has come out to say that it's applicable to everybody, including you and me. Karnataka Minister Priyank Kharge, on that note, has said legislation is not aimed at curbing or targeting any institution, saying it provides a legal framework to protect government land and ensure its basic use is for public benefit. But the BJP has amped up their attacks, and they've said that this move is specifically aimed at the RSS, accusing the Congress of petty-minded politics. Leader of opposition R. Ashoka has warned that RSS can face such challenges, adding that even Indira Gandhi and Jawaharlal Nehru could not do anything to the organization. Listening to the responses that have come in so far.
2: ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕು ತಗೋಬೇಕು ಅಂತ, ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳದೆ ನುಗ್ಗಿಬಿಡ್ತೀವಲ್ಲ, ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಏನೇ ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನ ಮಾಡಿಸ್ತಾ ಇದ್ವಿ ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತಗೊಂಡು ಪೊಲೀಸಿಗೆ ಬರೆದು ಏನು ಎತ್ತ, ಎಷ್ಟು ಜನ ಬೇಕು, ಎಸ್ಸಿ ಬಂದಿ ಬೇಕು, ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ 10,000 ಜನ ರಿಜಿಸ್ಟರ್ ಆಗ್ತಾ ಇದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ.
3: ಅದೆಲ್ಲ ಆರ್ ಎಸ್ ಎಸ್ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಆರ್ ಎಸ್ ಎಸ್ ಗೆ ಅಂತ. ಇಂಥ ಜನನ ಬಹಳಷ್ಟು ಜನ ನೋಡಿದ್ದಾರೆ. ಆರ್ ಎಸ್ ಎಸ್ ಇಡೀ ಪ್ರಪಂಚದಲ್ಲಿದೆ, ಇಡೀ ದೇಶದಲ್ಲಿ. ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ ಅವರು, ನಾವು ಆರ್ ಎಸ್ ಎಸ್. ಈ ತರ ಚಿಲ್ಲರೆ ಬುದ್ಧಿ ಮಾಡಿದ್ರೆ ಮುಂದಿನ ದಿನ ನಿಮ್ಗೆಲ್ಲ ಸರಿಯಾದಂತ ಪಾಠ, ನೀವು ಮನೆಯಿಂದ ಆಚೆ ಬರಕ್ಕಾಗಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮುಂದಿನ ದಿನಗಳಲ್ಲಿ.
4: ಇದೇ ಅಧಿವೇಶನದಲ್ಲಿ
3: ಈ ತರ ನೀವು ದ್ವೇಷದ ರಾಜಕಾರಣ ಮಾಡಿದ್ರೆ, ಆರ್ ಎಸ್ ಎಸ್ ಮೇಲೆ ನಿಮ್ಮ ದ್ವೇಷಗಳನ್ನ ತೋರಿಸಿದ್ರೆ, ಆ ಸಂಸ್ಥೆಗೆ ನೀವು ಲೆಕ್ಕಕ್ಕಿಲ್ಲ, ಬೋರ್ಡ್ಗೆ ಇಲ್ಲ. ನಿಮ್ಮಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡಿದಾರೆ ಅವರು. ಅದರಿಂದ ನಿಮ್ಮ ಇಂದಿರಾ ಗಾಂಧಿನೇ ಏನು ಮಾಡೋಕ್ಕಾಗಿಲ್ಲ, ನೆಹರುನೇ ಏನು ಮಾಡೋಕ್ಕಾಗಿಲ್ಲ, ಇನ್ನು ಇವರೇನು ಮಾಡೋಕ್ಕೆ ಸಾಧ್ಯ? ಅದರಿಂದ ಆರ್ ಎಸ್ ಎಸ್ ಅವ್ರಿಗೆ ಗೊತ್ತಿದೆ, ಅವರು ಇದನ್ನ ಹೆಂಗೆ ಎದುರಿಸ್ಬೇಕು ಎದುರಿಸ್ತಾರೆ.
5: ಇಫ್ ಎಟ್ ಆಲ್ ಇಫ್ ಡಿ ಕೆ ಶಿವಕುಮಾರ್ ಗವರ್ನಮೆಂಟ್ ಹ್ಯಾಸ್ ರಿಯಲ್ ಗಟ್ಸ್, ಲೆಟ್ ದಮ್ ಟ್ರೈ ಅಂಡ್ ಬ್ಯಾನ್ ಆರ್ ಎಸ್ ಎಸ್. ಸಿ, ದಿಸ್ ಈಸ್ ದ ಕಾನ್ಸ್ಪಿರಸಿ ಆಫ್ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್, ಪ್ರಿಯಾಂಕ ಖರ್ಗೆ, ಆಸ್ ವೆಲ್ ಆಸ್ ಕಾಂಗ್ರೆಸ್ ಪಾರ್ಟಿ. ಲೆಟ್ ಮೀ ರಿಮೈಂಡ್ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅಂಡ್ ಪ್ರಿಯಾಂಕ ಖರ್ಗೆ, ದಿಸ್ ಇಸ್ ನಾಟ್ ಫಾರ್ ದ ಫಸ್ಟ್ ಟೈಮ್ which RSS has been trying to threaten or blackmailed. Post independence, on 3 occasions RSS was banned by the same Congress party. In spite of that, RSS has grown from strength to strength.
1: On that note, viewers, we're wrapping up the bulletin this hour right here, but do stay tuned because we will be following up one of the biggest stories, political stories as we speak, that's been raging since yesterday. The BJP now going all guns blazing at Rahul Gandhi over the sexist remarks during his speech. Nadda says it's India's misfortune to have Rahul Gandhi as the leader of opposition. This with more details and all other top stories on the other side of this break. Thank you for joining us. This is Sriya Pune.